0: ಆವಾಜ್ ರಾತಿ ಗುರ್ಬಜಿ ಮೈಯೇಲ್ಗರ್ ಕಡಪಡ್ತವೆ ಮಿಗ್ಗೆಲ್ ಸೇಣ್ಯಾಗರ್ ಹೋಳ್ನು ಗೆಲ್ಲೆ ಪಡಮುಣ್ ಗುರ್ಬಜ್ ಮೈಯೇನೇ ಸಂಗೀಲೆ ತೂಜಲಾರಿ ಜನ್ನರ್ ಲಾಲಗಿ ಪಡಮುಣು ಕಕ್ಕೊಮ್ಮ ಮಾಲಗಿ ಸಂಗೀಲೆ ನಾನ ತಂಗ ಸೇಳೋ ವಾರತ್ತಲೆ ಜಲಾರ್ ತೂ ವಸರೇಂತು ನಿದ್ದೆ ನಾನ ತಂಗ ಹೂನ ವಾರತ್ತಲೆ ಜಲಾರ್ ತೂ ಪಳ್ಳಿ ಅಲಗಿ ಪಡ ನಾನ ಪಳ್ಳ್ಯಾಂಗಾರಿ ಪಳ್ಳಾರಿ ತೇವಳೆರ್ ಕಕ್ಕೊಮ್ಮಕ ಕತ್ತಿ ನಿದ್ದಾಯ್ತಲ್ ಮೋಣು ಗುರ್ಬಜ್ ಮೈಯೆ ಚೊಯ್ಲಿ ತವಳಿ ಕಕ್ಕೊಮ್ಮನ್ ಸಂಗೀಲೆ ಆಂತು ಗೇಲ್ ಚೆರ್ಡುವಾಲೆ ಪಳ್ಳ್ಯಾಂತು ಪೋಣು ತಂಕಾಯ್ ನಿದ್ದಾವಿ ಗುರ್ಬಜ್ ಮೈಯೆ ನಕ್ಕ ಮುಣ್ ಸಂಗುಚೆ ಪುಡೆ ಕಕ್ಕೊಮ್ಮು ಪೊಳೊ ರಾತಿ ಜಂಚಾನಿಕ ಕಕ್ಕೊಮ್ಮಕ ಭೂಗಲೆಗಲಿ ಗುರ್ಬಜ್ ಮೈಯೇಲ್ ಏಕ ಪಿಲ್ಲಾಕ ಗುಳುಂ ಗೆಲೆ ದುಸ್ಸೇರಿ ಕಕ್ಕೊಮ್ಮಕ ಭೂಗಲೆಗಲಿ ದುಸ್ಸೇರ್ ಪಿಲ್ಲಾಕೆ ಗುಳುಂ ಗೆಲೆ ತಿಸ್ಸೇರಿ ಭೂಗಲೆಗಲಿ ತಿಸ್ಸೇರ್ ಪಿಲ್ಲಾಕೆ ಗುಳುಂ ಗೆಲೆ ಸಕ್ಕಾಣಿ ಗುರ್ಬಜ್ ಮೈಯೇನ್ ಚೊಂಚಾನಿಕ ಪಳ್ಳ್ಯಾಂತು ಪಿಲ್ಲನೈ ಕಕ್ಕೊಮ್ಮ ಮಿಗೇಲ್ ಪಿಲ್ಲ ಹೈ ಕಕ್ಕೊಮ್ಮನ್ ಸಂಗೀನೆ ತನ್ನಿ ಸಕಣೀ ಉಟ್ಟಾನ್ ಕೇಳುಗೆ ನೀವು ಪಟ್ಟಿ ಸಂಗಿಲ್ ಮುಣ್ ಗುರ್ಬಜ್ ಮೈಯೇ ಮನಾಂಜಲೆ ಕಕ್ಕೊಮ್ಮಕ ಬುದ್ಧಿ ಸಿಕ್ಕೊಂಕ ಮುಣ್ ಗುರ್ಬಜ್ ಮೈಯೇನ್ ಲಿಕ್ಕಿನೆ ಗುರ್ಬಜ್ ಮೈಯೇನ್ ಕಕ್ಕೊಮ್ಮಕ ಪೋಳೋ ದೀವಿನ್ ಮುಣ್ ಸಂಗುನು ಲೊಕ್ಕಂಡ ಕೈಲ ತೋ ಹೂನು ಕೆಲೋ ಕಕ್ಕೊಮ್ಮು ಪೋಳಾಚ ಪೊರ್ಮೊಳ್ಗೆನ್ನು ವಸ್ರೆಯಂತೇಲೋ ಹಾಯ್ ಹುನೂ ಹುನು ಪೋಳಾಚ ಪೊರ್ಮೊಳೆತ್ತಮು ರಾಬ ಅತ್ತ ಹುನೂ ಹುನು ದೀವಿನ್ ಮುನ್ ಗುರ್ಬಜ್ ಮೈಯೇನೇ ಸಂಗೀಲೆ ಗುರ್ಬಜ್ ಮೈಯೇನ ಹೂನು ಕೆಲೋಲ್ ಲೊಕ್ಕಂಡ ಕೈಲಾತೋ ಕಕ್ಕೊಮ್ಮ ಪೊಟ್ಟಾರೀದೋಲೋ ಈ ಕೋರ್ನು ಕಕ್ಕೊಮ್ಮರೊಳ್ಳೋ ಕಕ್ಕೊಮ್ಮಲ್ ಪೋಟ ಜೋಳ್ನು ಗೆಲ್ಲೆ ತವಳಿ ಕಕ್ಕೊಮ್ಮಲ್ ತೊಣ್ಣಾಸುಕುನು ಗುರ್ಬಜ್ ಮೈಯೇಲ್ ತಿನ್ನಿ ಪಿಲ್ಲೆ ಭಾರೇನಿ ತಿನ್ನಿ ಪಿಲ್ಲಾಂಕೆ ದಿಕ್ಕುನು ಗುರ್ಬಜ್ ಮೈಯಕ್ಕೆ ಹೊಳ್ಳೋ ಆನಂದ ಜಲೋ.
1: അടുത്തത് ഒരു കൊങ്കണി ഭജനയാണ്. വിഷ്ണു ഭഗവാനെ വീട്ടിലേക്ക് ക്ഷണിക്കുന്നതും മനസ്സിനുള്ളിൽ താമസിക്കാനായി അപേക്ഷിക്കുന്നതുമാണ് ഇതിൻ്റെ ഉള്ളടക്കം.